ಸಾಗತಿ ಸಾಗ ಜಡು ಸಾಗ ಜಡು ಸಾಗ ಜಡು ಸಾಗ ಜಡು ಸಾಗ ಜಡು ಸಾಗ ಜಡು ಸಾಗ ಜಡು ಸಾಗ ಜಡು ಸಾಗ ಜಡು ಸಾಗ ಜಡು ಸಾಗ ಜಡು ಸಾಗ ಜಡು ಸಾಗ ಜಡು ಸಾಗ ಜಡು ಸಾಗ ಜಡು ಸಾಗ ಜಡು ಸಾಗ ಜಡು ಸಾಗ ಜಡು ಸಾಗ ಜಡು ಸಾಗ ಜಡು ಸಾಗ ಜಡು ಸಾಗ ಜಡು ಸಾಗ ಜಡು ಸಾಗ ಜಡು ಸಾಗ ಜಡು ಸಾಗ ಜಡು ಸ